ಮಿಲಂಗೀತೆ ಮನ್ನಾ ಡೇ ಗಾಯನಿಕಲ ಶ್ರೀ ಹಾರ್ಸಿ ವಿಶ್ವ ಚಿತ್ರಪಟ ನೆಕ್ಸ್ಟ್ ಲೀಡ್ ಫಾರ್ ದ ಫಿಲ್ಮ್ 3 400 ಸ್ವಾನ್ಸಿಕ್ ಫಾರ್ ಮಂಡಾ ಡೇ.